just dial we muira dole wa dial key *447#. Mudusio ni wetuleda aigire kundu kuriku kogwo aikowe hau na ni we muira dole wa hinya *447#. Hinya dagikeno uramba kuguthomaga na matano na box iria ugucagura ega kuhebia oya thimu oya thimu hinya *447#. Dirai insisti muno todu mugeni dakire ginya na beno oi. Na ni modu takire waigira huko na rimwe twauga oethi mwahinye *447#. Oethi mwahinye *447#. Asagure either box number 1, number 2 kana number 3. Togane *447#. Na tigiti ni umwe. Tigiti ni umwe we mugeni. Osio ne mugeni category number 1. Kogwo wewe utari waigira uraba kuguthwo siringi magana matano uraba kuguthwo siringi icio magana matano na ihenya na ihenya. Kogwo wewe mugeni wi hau thiä kugwa *447#. Thiä kugwa *447#. Uguthiä kugwa *447#. Thiä kugwa *447#. *447#. We utari waigira ukamba ukaguthwo magana matano wacagura either box number 1, box number 2 kana box number 3. Na mugeni wi hau wakiingira hau ri ni erwo ati indo ni nyingi koguo twina ageni magana kenda maraheo mbeca oriri ndirona andu ta igana rimwe by the way ari hamwe na David Mugai siringi magana matano na ngiri ikumi na ithathatu mwarini wa ngui ni waheo siringi ngiri ikumi na ithano na siringi magana matano mundu witwo Royce Wanjiku wi mugeni nduri waingira guku ringi ni waheo magana matano na ngiri 74 ni mundu witwo Peter Ndirangu siringi ngiri ikumi na igiri na siringi magana matano anyway wageni wako wapi jameni nio twahe kamweke na twamera mathiä kå rä a gwa *447# mugeni athiä kå gwa *447# å cio å tarä waingä ra gå kå ona rä mwe koguo nä ahä kange agå re tigiti å cio å mwe ni kwendå kä ra *447# *447# ndäenda må geni achangamuke mugeni changamuka changamuka please ni mathaa maku nä gå thira marathira *447# ni wä gå rä re tigiti å cio å mwe na njä re må ndå gwä two Samuel Ndungu congratulations ndona wä må geni na nä waheo ngiri ciaku igana rä inya na siringi magana matano igå rå ona Daniel Mucoki nä aheo ngiri 29 anyway congratulations hii pesa ni ya kila mtu by the way as long as hujawahi ingia hapa just dial *447# just dial *447# yeni *447# we gå rä a tigiti å cio å mwe good we må geni wakä ingä ra hau rä nä njå no korwo nä wagå ra tigiti å cio å mwe nä å renda kå gå ra tigiti wa kerä tondå rä å raheo mbeca ndågirätio rä u gå ra tigiti wa kerä we å gå rä te tigiti å mwe rä u gå ra tigiti wa kerä tondå nä wakä igua mbeca ikä rä o nyingä gå ra tigiti wa kerä tondå nä wakä igua mbeca we waingä ra hau wä må geni yes gå ra tigiti wa kerä tigiti wa kerä wä na bonus ona waga kä ndå wä na bonus ya ngiri ithano na ningä we må geni wagå ra tigiti wa gatatå we tarä waingä ra gå kå ona no ino kena ngiriga na rimwe tigiti wa gatatu na ngiriga na rimwe kuma hure ogutha kamaita maingi na nwa kigwa nwa ngamugwa jamana na kenda 10 umuthi we mugeni na ino kena shiringi ngiri igana rimwe ageni 10 asio ni ageni category number 1 category number 2 iria ndenda kwira ingire guku karibu sana niwe uteriga guku wana thaka na duiriga are we together wana thaka na duiriga ange ko wana thaka na duiriga we nawe nä gå kwhe kamweke kuma ndagä ka ä no yes we nawe nä we ndä enda wä ingä re gå kwa ä kowa na thaka na ndå ä rä ga kana hihi ndå rä å rathaka å må thä ona rä mwe acio nä ageni angä ndä enda metukanä re haha mbeca ici ciothe nä ciao koguo we å tathakä te å må thä nawe å terä ga gå thaka yes rä u wä tukanä re na må ndå å tarä wa thaka onawe wä inå ke na mbia oya thimå hinya *447# athimå hinya *447# wä cagå rä re gathandå gå karä a å renda *447# wä cagå rä re gathandå gå karä a å renda tå thandå kå nä tå tatå gathandå kå ka mbere ga kerä na ga gatatå na ihenya koguo we å tarä waingä ra gå kå kamweke wä nako hau nä gaku nä å gå rä te tigiti å mwe gå ra tigiti wa kerä ona wa gatatå nawe å taingä rä te gå kå må thä na å terä ga kå ingä ra wä gå rä a tigiti waku å mwe na kå ingä ra tu å guo å må thä weo taingä rä te weo teriga kå ingä ra å ramba kå gå thwo ciringi magana matano å horo waku å kagä rä ra